ಸುಂದರಿತು ಅದಕ್ಕಾಗಿ ಮಾತಾಡ ಬಂದರು ya kuma mutane game da abinda

ಅವರು ಹಾಗೆ ಶಾಯರುವ ತೃಪ್ತಿಯ ಇವರು ಕುಳಿಚಿಯವರು ಒಂದು ಶಿಸ ಮಗಾನ ಶಿಶಿ ಹೋದಿ ಆಗ ಶಕ್ತಿ ಶಾಯರುವ